ಭವ ಸಮುದ್ರ ಸುತಜ ನಾಮ ಏಕರಾಮನಾ ಭವ ಸಮುದ್ರ ಸುತಜ ನಾಮ ಏಕರಾಮನಾ ಬಂಧು ಸಕ